ma se oju opo le dada a tun lori ofe ati gbadun ara wa ah ala mefa ja baba dupe ala mefa ja kojima wa lese ninu akaso meji la to wa ninu odun

0: ke ora ja ki wa lo ja mu o ya fe le gbe e ma binu hello ude
1: o mba wa le that is the
0: okay olori oko shin bo wa eh baga wa lagba ki wa lo ja kori wa o ti ye mi e se go olori oko ni ka e te thank you so much we go amala yin wa